ಕಲ್ಯಾಣ ರೇಖ ನಾಟಕ. ರಚನೆ ಶ್ರೀಮತಿ ಪಿ ಪದ್ಮಾವತಿ. ನಿರ್ವಹಣೆ ಪಾಂಡುರಂಗ. ಕಲ್ಯಾಣ ರೇಖ ನಾಟಕ.